ಸಿದ್ಧೇಯು ಕರ್ಮ ಸಿದ್ಧಯಾ ದೇವಾಸುರ ಮನುಷ್ಯೇಶು ಸ್ವಂ ಸ್ವಮೇವ ಜಯಂ ಲಭೇ ಏಕ ಸಂಧ್ಯಾ.